ಕಾರ್ಯ ಕಾರಣವು ವಿಲ ಬ್ರಹ್ಮಮೇ ನಾನ್ ಎಂಬುವನಾಗೇಕ ಪರ ಬ್ರಹ್ಮಮೇ ನಾನ್ ಇರುವಿಲ ಅಖಂಡ ಪರ ಬ್ರಹ್ಮಮೇ ನಾನ್ ಅಂಗಮಿಲ ಅಮಲ ಪರ ಬ್ರಹ್ಮ

ಅನವರದಮ್ಮೈ ವರವೇ ಅರಿವಾಯ್ಮೆಯಿಂದ ಕಾರಣವುಮಾದ ಬ್ರಹ್ಮಮೇ ನಾನ್ ಕಲ್ಪನೆಯು ಮರುವಾದ ಬ್ರಹ್ಮ

ಕಾರ್ಯ ಕಾರಣವು ಬಿಲ ಬ್ರಹ್ಮಮೇ ನಾನ್ ಎಂದು ಏಕ ಪರ ಬ್ರಹ್ಮಮೇ ನಾನ್ ಇರುವಿಲ ಅಖಂಡ ಪರ ಬ್ರಹ್ಮಮೇ ನಾನ್ ಅಂಗಮಿಲ ಅಮಲ ಪರ ಬ್ರಹ್ಮ ನಾನೆಂದು